ಶೌನಿಕಾಧಿವಿರಾಚಾರ್ಯಜ್ಯಪದಾಂತವೃತ್ಯಕ್ಷಾರ್ಧಮಿದಾನೀಂ ತನ್ಮಯೋಚ್ಯತೆ ಉದುಚ್ಯಂ ಜಾತವೇದಸಮಿತಿ ತ್ರಯೋದಶಚ್ಯಸ್ಯ ಸೂಕ್ತಸ್ಯ ಕನ್ಮಪುತ್ರ ಪ್ರಶ್ನ ಋಷಿ ಸೂರ್ಯೋ ದೇವತಾ ನವಾದ್ಯಾ ಗಾಯತ್ರೀ ಛಂದಃ ಉದ್ವಯಂ ತಮಸಸ್ಪರೀತಿ ಚತಸ್ರೋ ಅನುಷ್ಟುಭಃ

ಸ್ವಯುತ್ಭೇ ಉದ್ವಯಂ ತಮಸಸ್ವರಿ ಜ್ಯೋತಿಷ್ಪಶ್ಯಂತ ಉತ್ತರಂ ದೇವಂ ದೇವತ್ರ ಸೂರ್ಯಮಗನ್ ಮಜ್ಯೋತಿರುತ್ತಮಂ ಉಜ್ಜನ್ನಜ್ಯ ಮಿತ್ರಮಃ ಆರೋಹನ್ನುತ್ತರಾಂ ದಿವಂ ಹೃದ್ರೋಗಂ.

0: ಸ್ವಸ್ಯೇಮ ಸೂರ್ಯ ವಿಭಸ್ಯೇಮನ್ನುಚಕ್ಷಸ ವಿಭ್ರಾಟ್ ಬೃಹತ್ ಪದ ಸೌಮ್ಯಂ ಮಧ್ವಾಯುರ್ದಧ್ಯಜ್ಞಪದಾಪ ವಿಹೃತಂ ವಾದಜೋತೋ ಯೋ ಅಭಿರಕ್ಷತಿ ತ್ವರಾ ಪ್ರಜಾಪವಾಚ ಪುರುಧಾ ವಿರಾಜತಿ ವಿಭ್ರಾಟ್ ಬೃಹತ್ ಸುಭೃತಂ ವಾಚ ಸಾತಮಂ ಧರ್ಮಂ ದಿವೋ ಧರುಣೇ ಸತ್ಯಮರ್ಪಿತಂ ಅಮಿತ್ರಃ ವೃತ್ರಃ ದಶ್ಯಹಂ ದಮರ್ಜ್ಯೋತಿರ್ಯಜ್ಞೇ ಅಸುರಃ ಸಪತ್ನಃ ಇದಂ ಶ್ರೇಷ್ಠಂ ಜ್ಯೋತಿಷಾಂ ಜ್ಯೋತಿರುತ್ತಮಂ ವಿಶ್ವದಿದ್ದನದುಜ್ಯತೆ ಬೃಹದ ವಿಶ್ವಭ್ರಾಟ್ ಭ್ರಾಜೋ ಮಹಿ ಸೂರ್ಯೋ ದೃಶವುರುಪು ಪ್ರದೇಶವೋಜೋ ಅಚ್ಯುತಂ ವಿಭ್ರಾಜಂ ಜ್ಯೋತಿಷಸ್ವಾಹರಗಚ್ಛೋರೋಚನಂ ದಿವಃ ಏನೇಮ ವಿಶ್ವಾಭುವನಾನ್ಯಾಭೃತ ವಿಶ್ವಕರ್ಮಣ ವಿಶ್ವದೇವ್ಯಾವತ ಆಯಂಗೋ ಪೃಷ್ಣಿರಕ್ರಮೇ ದಶತನ್ಮಾತರಂ ಪುನಃ ಪಿತರಂಜ ಪ್ರಯಂ ಸ್ವಾಹ ಅಂತಶ್ಚರಿತರೋಚನಾ ಪ್ರಾಣಾದಪಾನದೆ ಯಕ್ಷನ್ಮೇಷೋ ದಿವಂ ತ್ರಿಂಧಾಮ ವಿರಾಜತಿ ವಾಕ್ಪತಂಗಾಯ ಧೀಯತೆ ಪ್ರತಿವಸ್ತೋ ಹರದ್ಯುಭೇ ಹರದಂಜಾಭೇದ್ಧಾತ್ತಪಸೋಧ್ಯಜಾಯತ ತತೋ ರಾತ್ರಿರಜಾಯತ ತತಃ ಸಮುದ್ರೋ ಅರ್ಣವ ಸಮುದ್ರಾದನ್ನವಾದಸಂವತ್ಸರೋ ಅಜಾಯತ ಅಹೋರಾತ್ರಾಣಿ ವಿದಧದ್ವಿಶ್ವಸ್ಯ ಮಿಡತೋ ವಶಿ ಸೂರ್ಯಚಂದ್ರಮಸೌ ಊಧಾದಾಯ ಪೂರ್ವಮಕಲ್ಪಯದು ದಿವಂಚ ಪೃಥ್ವೀಂಜಾಂತರಿಕ್ಷಮಥೋ ಸ್ವಾಹ ಸವಿತಾ ಪಶ್ಚಾತ್ ಸವಿತಾ ಪುರಸ್ತಾತ್ ಸವಿತೋತ್ತರಾತ್ ಸವಿತಾ ಧರಾತ್ತಾದು ಸವಿಧಾನ ಸುಮಿತ ಸರ್ವಧಾತಿಂ ಸವಿಧಾನೋ ರಾಜತಾಂ ದೀರ್ಘಮಾಯೋ ಶಾಂತಾ ಪೃಥಿವೀ ಶಿವಮಂತರಿಕ್ಷಂಜವೂರ್ಣೋ ದೇವ್ಯಭಯನ್ನೋಸ್ತು ಶಿವಾದಿಶ ಪ್ರತಿಶ ಉದ್ದಿಶೋ ನಾಪೋ ವಿಶ್ವದ ಪರಿಭಾಂತು ಸರ್ವಧಸ್ಯಾಂತಿ
1: ಇಪ್ಪುಡು ಸನ್ನುತಿ ಗೀತಾಲು.